ಅಸ್ಮಿನ್ ವರ್ತಮಾನ ವ್ಯಾವಹಾರಿಕ ಜಾಂದ್ರಮಾನೇನ ಶ್ರೀ ಪರಾಭವ ನಾಮ ಸಂವತ್ಸರೇ ದಕ್ಷಿಣಾಗಿರೇ ಶರದೃತೋ ಆಸ್ಮೀಕ ಜಮಾಸೆ ಶುಕ್ಲಪಕ್ಷೇ ಚತುರ್ಧ್ಯಾಂ ವಾಸರಸ್ತು ಸೌಮ್ಯವಾಸರೇ ಶುಭ ನಕ್ಷತ್ರೇ ಶುಭಯೋಗೇ ಶುಭಗುಣ ವಿಶೇಷಣ ವಿಶಿಷ್ಟಾಯಾಮ್ ಶುಭದಿರೋ ಶ್ರೀಮಾನ್ನು ಪರಮಶಿವಗೋತ್ರೋದ್ಭವಸ್ಯ ಸರ್ವದೇವತಾ ಅತೀತ ಸ್ವರೂಪ ಭಗವಾನ್ ಸತ್ಯಸಾಯೀಶ್ವರ ದಿವ್ಯ ದೇವತಾ ಅನುಗ್ರಹ ಪ್ರಸಾರ ಸಿದ್ಧಂ ಸತ್ಯಸಾಯೀಶ್ವರ ಸಂಕಲ್ಪಿತ ವೇದ ಪುರುಷ ಸಪ್ತಾಹ ಜ್ಞಾನ ಯಜ್ಞ ಮಹೋತ್ಸವಾಖ್ಯಂ ಕರ್ಮ ಕರಿಷ್ಯೇ ತರಂಗ ಸಮಿಧಾಜಿಗಚರು ವ್ರೀಹಿಭಿಃ ಯಥಾ ಸಂಭವ ಸಂಭವದ್ಭಿರ್ದ್ರವ್ಯೈಃ ಸಂಭವದ್ಭಿರುಪಚಾರೈಃ ಸಂಭವತಾ ನಿಯಮೇನ ಅಗ್ನಿ ಪ್ರತಿಷ್ಠಾಪನಂ ಕರಿಷ್ಯೇ ತರಂಗ ಓಂ ಭೂರ್ಭುವಸ್ತುವರೋ

ಜಿಪ್ಪೋದ್ದಶೇರುಷಕಃ ತ್ರಿಪಾತ್ ಪ್ರಸನ್ನ ಭಜನಸ್ತುಖಾಸೇನಸ್ತು ಜಸ್ಪಿತಃ ಯಕ್ಷಣ ಹಸ್ತೇತ್ತು ಶಕ್ತಿಮಂದಂ ಸುಜಂ ಸ್ರಪಂ ಸೋಮರಂಗಜನಂ ವಾಮೇರ್ಥರಪಾತ್ರಂತುಧಾರಯನ್ ವೇಷಾರೂಢಂಜನಾಬದ್ಧಂ ಗೌರವರ್ಣಂ ಮಹೋಜಸಂ ಸತ್ತಾರ್ಚಸ್ತರ್ವಕಾಮದಂ ಆತ್ಮಾಭಿಮುಖ ಮಾಸೇನ ಮೇವಂಧ್ಯಾಜೇತ್ಥುತಾಶನು ಏಷ ಹಿ ದೇವ ಪ್ರದುಷೋ ನು ಸರ್ವಾ ಪೂರ್ವ ಜಾತತ್ವ ಗರ್ಭೆ ಅಂತಃ ಶಿವಜಾಜ ಮಾನಸಜನಶ್ಚಮಾನ ಪ್ರತಿಮುಖಾ ಸ್ವತೋ ಮುಖಃ ಸಮುಖೋ ಭವಾ ಸುಪ್ರಸನ್ನ

ಸಂಕಲ್ಪ ಪ್ರಕಾರೇಣ ವೇದ ಪುರುಷ ಸರ್ವದೇವತ ಅತೀತ ಸ್ವರೂಪ ಭಗವಾನು ಸತ್ಯಸಾಯಿ ಬಾಬಾ ಸಂಕಲ್ಪಿತ ವೇದ ಪುರುಷ ಸಪ್ತಾಹ ಜ್ಞಾನ ಯಜ್ಞ ಮಹೋತ್ಸವಾಖ್ಯ ಕರ್ಮಣಿ ಯಧ್ವಾಧಾನ ಮುಹೂರ್ತಸ್ತು ಮುಹೂರ್ತ ಅಸ್ತು ಆಘಾರ ವಾಘಾರ ಗತಿ ವರ್ಷ ಪೂರ್ಣ ಮಾಸವತ್ತೋಸ್ಮಿ ಏಕಂ ವಾಯುವ್ಯಕೋಣಮಾರಭ್ಯ ಆಗ್ನೇಯಕೋಣ ಪರ್ಯಂತಂ ಪ್ರಜಾಪತಯ ಗಜನ್ನ ಮಮ ಈಶಾನಕೋಣ ಪರ್ಯಂತಂ.

ಮನುಷ್ಯೋದಯ ಪ್ರಶ್ನೆ ಗರ್ಭಾ ಜ್ಯೋತಿರ್ಜರಾಜಸೋ ವಿಮಾನೇ ಸಂಗಮೇ ವಿಭ್ರಾಮಿ ಗ್ರಾಮ ಗೃಹೇ ದೋಷಿಂದ್ರಥಾ ಪೂರ್ವಥಾ ವಿಶ್ವದೇವಥಾ ಜ್ಯೇಷ್ಠದಾ ದಂಬರಿಜನ ಸಮರ್ಪಿತ ಪ್ರದೇಶೇನ ಮೃಜುಲಂ ಗೋರಸೇ ಗಿರಾ ಸಂಗಮೇ ಸಮರ್ಥತೆ ಏಕಾದಶಸ್ಥ ಪ್ರಥಮ್ಯಾ ಏಕಾದಶಸ್ಥಾಪ್ಸುಧೋ ಮಹಿನೇಕಾದಶಸ್ಥ ದೇವಾ ಯಜ್ಞಮಿತಿ

ಸರ್ವಾಭವಂತನೋ ಗೃಹೇ ಅಂಭಸ್ಥಾಂಭೋ ವಾ ಭಕ್ಷೀಯ ಮಹಸ್ತಮೋ ವಾ ಭಕ್ಷೀಯ ಸಹಸ್ತಸೋ ವಾ ಭಕ್ಷೀಯೋರ್ಜಸ್ತೋರ್ಜಂ ವಾ ಭಕ್ಷೀಯ.

ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್

ಓಂ ಶ್ರೀ ಸಾಯಿರಾಮ್. ಪರಬ್ರಹ್ಮ ಸ್ವರೂಪಿಣಿ ಪರಮಾನಂದದಾಯಿನಿ ಸತ್ಯಸಾಯಿ ಪರಮೇಶ್ವರಿ ಪಾದಪದ್ಮಮುಲಕು ಅನಂತಕೋಟಿ ಪ್ರಣಾಮಾಲು. ಶ್ರೋತಲಂದರಿಗೆ ಶುಭಕೃತ್ನಾಮ ಸಂವತ್ಸರ ಶರನ್ನವರಾತ್ರುಲ ಶುಭಾಕಾಂಕ್ಷಲು. ಸರ್ವ ಸೌಭಾಗ್ಯಾಲನು ಅಂದించೆ ಭುಕ್ತಿಮುಕ್ತಿ ಶಕ್ತಿ ಪ್ರದಾಯಿನಿ ಅಯಿನ ಅಮ್ಮವಾರಿನಿ ವಿವಿಧ ರೂಪಾಲಲೋ ಅಲಂಕರಿಂಚಿ ವಿವಿಧ ನಾಮಾಲತೋ ಪೂಜಿಂಚೆ ಮಂಗಳಕರ ಸಮಯಂ ದಸರಾ ನವರಾತ್ರುಲು. ಈ ಪುಣ್ಯ ದಿನಾಲಲೋ ಪ್ರತಿ ಕ್ಷಣಮೂ ಪವಿತ್ರಮೇ. ಭಗವಂತುನಿ ವೈಪು ವೇಸೆ ಪ್ರತಿ ಅಡುಗು ಲಕ್ಷಿಂತಲೈ ಮನಲನ್ನು ಮುಂದುಕು ತೀಸುಕೊನೆ ಪೋಗಲ ಶಕ್ತಿವಂತಮೈನ ರೋಜುಲಿವಿ. ಶ್ರವಣ ಮನನ ನಿಧಿಧ್ಯಾಸಲ ದ್ವಾರಾ ಭಗವಂತುನಿ ಚೇರೇ ಮಾರ್ಗಂ ಮರಿಂತ ಸುಗಮಮವುತುಂದಿ. ನೇಟಿ ನುಂಡಿ 7 ರೋಜುಲ ಪಾಟು ಭಾಗವತಂತೋ ಭಾಗವುದಾಂ ಶೀರ್ಷಿಕನ ಸಪ್ತಾಹ ಕಾರ್ಯಕ್ರಮಾನ್ನಿ ಶ್ರೋತಲಕು ಅಂದಿಸ್ತುನ್ನಾಂ. ಈನಾಟಿ ಮೊದಟಿ ಭಾಗಂಲೋ ಭಾಗವತ ಪರಿಚಯಾನ್ನಿ ಮೀಕು ಅಂದಿಸ್ತುನ್ನಾಂ. ವಿನಿ ಆನಂದಿಂಚಂಡಿ.